0: ಆಕಾಶವಾಣಿ ಆಗುತ್ತಲ್ಲ. ಕೋಕ್ತುಮ ಪುರಿಯು ನಿರ್ಮಲೆಂದು ಆಚಾರ್ಯ ತಿನ್ನಿ ಕೋಕ್ತುಮ ಭೂಭಾಗ ರಘಂಖಾ ಭಾರತನಿ ಆಸುಖಾಂಗ್ ಬಾಯಿ ಫಿಲ್ ಚಿಚಾರ್ ಬ್ರಿಕ್ಸ್ ಕೋಕ್ಮಲಾಯ್ ಮು ತಿನ್ನಿ ಚಿಮಿ ದಿಲ್ಲಿ ಕೋತಾಲ ಚಂಖಾ ಮುಂದ್ರಿಯೋಗ್ರಾ ಪ್ರೊಫೆಸರ್ ಡಾಕ್ಟರ್ ಮಾನಿಕ್ ಸಾಹಾ ಥೈರು ಮಾನತೀಯ ಶಿಕ್ಲಾ ಹದಾನ ತಾಯ್ಬ ಗುಬಾಂಕೆ ಹಜಾ ಖ್ಲೈನಾನಿ ಕವಖಾ ಎಡಿಸಿನಿ ವಿಲೇಜ್ ಕಮಿಟಿ ಚಂಗ್ಬಾರಿಯ ಬ್ಯಾಬಗೈ ಖರಕ್ ಸಾಸಾಯ್ ದಗ್ರಾ ಬ್ರುಚಿ ಬಾಚನಾಯ್ ಬಾತೆಯಾ ಉನ್ನ ಕುಪ್ಲಾಯಂಖಾ ಹಾಸ್ತೆ ಬೇರೆಮ್ನಿ ಬುರಿರಗ್ನಿ ಕ್ರಿಕೆಟ ತಿನಿ ಕ್ವಾರ್ಟರ್ ಫೈನಲ್ನಿ ಮ್ಯಾಚ್ ಕಾಯ್ತಾ ಮುಂಖಾ ತಾವು ಕೋಕ್ತುಮ ಸಕ್ರುಬುಯ್ ಭಾರತನಿ ಆಸುಫಾಂ ಬಾಯ್ ಫಿಲ್ ಚಿಚಾರ್ ಬ್ರಿಕ್ಸ್ ಕೋಕ್ಮಲಾಯ್ ಮುಂಗ್ ತಿನಿ ಸಿಮಿ ದಿಲ್ಲಿ ಕುತಾಲ ಚಂಖಾ ಭಾರತ ಮಂಡಪಂಬ ತಮಿಳುನಾಡಿನ ರಾಮೇಶ್ವರಂನಿ ಶ್ರೀ ಸಿತಿನಿ ರಾಮನಾಥ ಸ್ವಾಮಿ ಮುತಾಯ್ನಗ್ನಿ ಮಾಂಗ್ಪಿಲಿನಿ ಲಾಯ್ಬುಮಾನಿ ಕಕ್ ಕುರ್ಚಾವುಯ್ ಮಂತ್ರಿ ಬಕ್ರಕ್ ನರೇಂದ್ರ ಮೋದಿ ಜುದಾ ಜುದಾ ಹಾ ಕೋತನ್ನಿ ಫಾಯ್ನಾಯ್ ಅಜಾರಗ್ನ ಲಾಮಸಖಾ ಸಾಲುನಿ ಯ ಕಕ್ ಮಲಾಯ್ಮಾ ಪಾಂಡಾವ ಕಾಯ್ಚಿ ಸಾ ಆದಂ ಹಾ ಕೋತರ್ ತಾಯ್ ಕುಬುನಿ ಕಾಯ್ಚಿ ಹಾ ಕೋತನ್ನಿ ಆದಂ ರಗ್ಮಾಂಜಾಖಾ ಹಾಯುಂ ನಾಯ್ಕಲ್ ಥಾನಿ ಜುದಾ ಜುದಾ ಬಾಬಾಯ್ ಬಾನಿಯಾ ತಾಯ್ ರಾಂ ಫುರಾಂಗ್ ಮುಂಗ್ ತಾಂಗ್ಸೆಬ್ ಚಾಥಾಯ್ ತಾಯ್ ಥೋಗ್ನಿ ನಾಯ್ಮುಥಾಂ ಸಾಖಾಮ್ ಸೆಬ್ಸಾಬ್ ಆಗಾಬಿಕಾ ದೇರಾಮಾ ಜರಾವ ಚುಬಾಮಾ ಸಾಮುಂ ತಾಯ್ ನಾಂಗ್ಸುಗ್ ಮಾನಿ ಮಾನೆ ಖುನೈ ಮಾನ್ಥಗ್ರಮಾ ತಾಂಗ್ಬು ತಾಂಗ್ನ ತಿಯೈ ಪಾಂಡಾವ ಕಗ್ಲಾ ಮುಂಖಾ ತಾಗ್ಲಾಯ್ನಿ ಬ್ರಿಕ್ಸ್ ಕಕ್ ಮಲಾಯ್ಮಾ ಪಾಂಡಾ ಕೊತರ್ನಿ ಕಕ್ ಬುಬಾ ಗಂಖಾ ಸೋಯ್ ಮುಂ ಕತಾಲ್ಕಾರಿ ಮುಂ ಚುಬಾ ಮುಂ ತಾಯ್ ಥಿತಿನಿ ಬಾಗೈ ಸನಾಮ್ ಮುಂ ಬ್ರಿಕ್ಸ್ ಪಾಂಡಾ ಕೊತರ ಮಂತ್ರಿಪಕ್ರಕ್ ನರೇಂದ್ರ ಮೋದಿ ಸಾಖಾ ಭಾರತ ಯತ್ನ ಲಗಿತಿಯೈ ತಂಗ್ನಾನಿ ಪುಯ್ತು ಥಾಂಗ ಯತ್ನ ಬರಗ್ ಮುನೈಸನಿ ವಾನ್ಸುಗ್ಮಾ ಕಾಹಾಮ್ನ ಕಿಯಗ್ರನಾನ್ ಬಾಗೈ ಹಿಮ್ಲಾಯ್ನಾ ನಾಯನ ಬುಸ್ಕಾಂಗ್ ಬಿಸಿ ನೈಚಿ ಸ್ನಿನಿ ಬಾಗೈ ಕಾಯ್ಸಾ ಕತಾಲ್ ತಾಯ್ ಕಾಹಾಮ್ಕುಕ್ ವಾನ್ಸುಗ್ ಬುತಾಂಗ್ ತಿಯೈ ಸಾಮುಂಗ್ ತಾಂಗ್ನಾ ನಾಂಗ್ನಾಯ್ ಓ ವಾನ್ಸುಗ್ ಬುತಾಂಗ್ ಎಬಾರ್ ರೂಟ್ ಮ್ಯಾಪ್ ಸ್ನಾಮ್ ಥಾನಿ ಆದಂಗ್ ಮಾಂಜಾಗ್ಮುಂಗ್ ಸೋಯ್ಮುಂಗ್ ತಾಯ್ ರಾಯ್ದಾ ಬುತಾಂಗ್ ಸ್ನಾಮ್ಮುಂಗ್ ಓ ಕಾಯ್ಥಾಮ್ ಯಾಫಾಂಗ್ ವಾನ್ಸುಗ್ಮುಂಗ್ನಿ ಸಾಕಾ ಫಾನ್ ಬಕ್ಸಿನ್ನಾ ನಾಂಗನ
1: पिछले 20 वर्षों में ब्रिक्स ने वैश्विक मंच पर अपनी विशिष्ट पहचान बढ़ाई है। हम एक दूसरे के दृष्टिकोण का सम्मान करते हैं और कंसेंसस से आगे बढ़ते हैं। हम किसी के विरुद्ध नहीं बल्कि सबको साथ लेकर चलने का की सोच के साथ आगे बढ़ने का प्रयास करते हैं। अब समय है कि हम ब्रिक्स में हमारी एकता और सहमति को वैश्विक मंच पर ठोस परिणामों में बदले। अगले 20 वर्षों के लिए हमें एक नए और एम्बिशियस एजेंडा पर काम करना होगा। इसकी शुरुआत हमें अपने खुद के वर्किंग सिस्टम से करनी होगी।
0: मंत्रिवक्र शाखा थानाई बीसी निचियो हायुंग नि दांगसा व ब्रिक्स कैसा तांग जुदा सिनेमा मानखा ब्रिक्स नि बिसिंग तंगनाई হা কতরক কাইসা তে কাইসা নিমানসক মুগ্ন বরম রিব তাই যত বাক্সা অঙ্গই কক চাবলাই থানি বুসকাঙ্গুই দঙ্গ বসাকা ব্রিক্স নি যত সাক্ষাৎ মুগ্নি তাং কত রঙানো বরক মনুষ্যনি হামক্রাই
1: গ্লোবাল সাউথ কো সমর্পিত ইস দিন পর এসা নির্ণয় লিয়া জানা বিশেষ মহত্ব রাখতা হ্যায় ভারত ইস বিষয় মে লিড লেনে কে লিয়ে তৈয়ার হ্যায় ফ্রেন্ডস ভারত মে আয়োজিত इस ब्रिक्स समिट का संदेश स्पष्ट होना चाहिए। यदि हमारा भविष्य साझा है तो उसके निर्माण का अधिकार भी साझा होना चाहिए। फ्रॉम वॉइस टू इंपैक्ट फ्रॉम प्रिविलेज टू पार्टनरशिप यही ब्रिक्स एट 20 का संकल्प हो।
0: দিল্লি কতালনি ভারত মন্ডপ ম ফিল চিচার ব্রিক্স কুচুকবেরমনি পান্ডা কতনি পুইলা সাল যতনি খাবাই খুকবাই দিল্লি কতাল সাকলাই মুং ঘোষে না যাখা ও সাকলাই মুঙ্গ জাতিসংঘ হায়ুং বানিয়া মথানো খবুই হায়ুং বেরেমনি মথারগ্ন সুনাম ফিনাননি সানজাখা পান্ডাও জান